0: Here. Oh! Hee-hee-ho! Hee-hee-ho! Oh! Ma-ma-ma! Oh! Ma-ma-ma! Oh! Hey! Hey, hey, hey, hey. Oh, hey, hey. Oh, yeah, yeah, yeah. Oh,
1: bada bada bada dali ke laya talai tin.
0: Hey, hey, hey,
1: hey, ಹಾಗಲ್ಲೇ ಅಂಗ ಭೋಜನ ಕೊಟ್ಟಲ್ ನಿಮ್ಗೆ ಡಾಗಿಂಗ್ ಹಾಕಂತ ಕರೋ ಭವಾನ ಈಗ ಬೈ ಭಜನ್
2: ಉಠೀಮಿ ಸತ್ವರೆ ಜೂನ್ ಮಾಲ್ ಪೊಟ್ಯಾ ತಕ ಎಲೆ
1: ಅಸಾಂಜೆ ವಡೀಲ್ ಪಿ ಚಾರಿಂದಾ ಜಡಿ ರೀತಿ ಅಸಿ ಚಾರಿಂದಾ ನಾ ಹಲೋ ತಾನ ಅಡಿ ರೀತಿ ಅಸಾಂಜೆ ದಾದಾ ಚಾರಿಂದಾ ಹುವಾ ಅಸಾಂಜೆ ದಾದಾ ಜಾ ಬಾಪಾ ಚಾರಿಂದಾ ಹುವಾ ತಾ ಅಸಾಂಜಿ ಜೋ ಪೀಡಿಯೂ ಥೈ ಹುಯಿ ಇನ್ಮೇ ಈ ಪರಮ ಪಾರ್ಥಿ ಮಾಲ್ ಜೋ ಹಲ್ಯೋ ಅಚೇ.

ಹೊಗಡೋಳ ಹೊಗಡೋಳ ಮನಿ ಮನಿ ಮನಿ ಹಗಲ್ ಹಗಲ್ ಅಡೇ ಹೋಗಿ ಮುಖ ಕರೀವಿ ಹೊಗಡೋಳ ಓ ಪಾಣಿ ಬೀವಿ ಸಾಡೋ ಕರೀವಿ ರೋಡ ರೋಡ ರೋಡ